ಕೃಷ್ಣಾಯ ಶ್ರೀಕೃಷ್ಣಾಯ ವಯಂ ನಮಃ. ಹೇ ಸತ್ಯ ಸ್ವರೂಪ್, ಜ್ಞಾನ ಸ್ವರೂಪ್ ಔರ್ ಆನಂದ ಸ್ವರೂಪ್ ಪ್ರಭು, ಆಪ ಹೀ ಜಗತ್ಕೆ ಉತ್ಪನ್ನ ಕರ್ವೆ ಬಾರೇ ಹೋ, ಆಪ ಹೀ ಪಾಲನ್ ಔರ್ ಸಂಹಾರ ಕು ಕರ್ವೆ ಬಾರೇ ಹೋ. ತೀನೋ ತಾಪ್ ದೈವಿಕ ದೈಹಿಕ ಭೌತಿಕ ಕು ನಷ್ಟ ಕರ್ವೆ ಬಾರೇ ಹೋ. ಹಮ್ ಐಸೆ ಪೂರ್ಣ ಪರಾತ್ಪರ ಶ್ರೀ ಕೃಷ್ಣ ಕು ಪ್ರಣಾಮ ಕರೇ ಹೇ. ಆಜ್ ಕೀ ಕಥಾ ಕೋ ಪ್ರಸಂಗ ಶ್ರೀಮದ್ಭಾಗವತ್ ಮಹಾಪುರಾಣ ಕೆ ದಶಮ ಸ್ಕಂದ ಸೋ ಲಿಯೋ ಗಯೋ ಹೇ. ಜಬ ಪ್ರಭು ಶ್ರೀ ಕೃಷ್ಣನೆ ಸಾಂದೀಪನ್ ಗುರುಜಿ ಕೆ ಆಶ್ರಮ ಮೇ ಅಪ್ನಿ 64 ದಿನ ಮೇ 64 ಕಲಾನ್ ಕು ಪೂರ್ಣ ಕರ್ ಲಿಯೋ, ತೋ ಮಥುರಾ ಕು ಲೋಟ ಆಯೇ. ಅಪ್ನೇ ನಾನಾ ಉಗ್ರಸೇನ್ ಜೀ ಕು ಮಥುರಾ ಕೋ ರಾಜಾ ಬನಾಯ ದಿಯೋ ಔರ್ ನಂದ ಬಾಬಾ ಕೆ ಸಂಗ ಪಧಾರೇ ಭೇ ಗ್ವಾಲ್ ವಾಲನ್ ಕು ಭೇಂಟ ಉಪಹಾರ ದೇಕರ್ ಕೆ ವಿದಾ ಕರ್ ದಿಯೋ. ಏಕ ದಿನ ಶರಣಾಗತ ವತ್ಸಲ್ ಭಗವಾನ್ ಶ್ರೀಕೃಷ್ಣನೆ ಅಪ್ನೆ ಏಕಾಂತ ಪ್ರೇಮೀ ಭಕ್ತ ಉದ್ಧವ ಜೀ ಕೋ ಹಾಥ ಅಪ್ನೆ ಹಾಥ ಮೇ ಲೇಮತೆ ಭೇ ಕಹಿ, ಹೇ ಪ್ರಿಯ ಸಖಾ, ತುಮ ಶೀಘ್ರಿ ಬ್ರಜವಾಸಿ ಗೋಪೀನ್ ಕು ಔರ್ ಮೇರಿ ಮೈಯಾ ಯಶೋದಾ ಜೀ ಕು ಮೇರೋ ಸಂದೇಶ ಸುನಾಯಕೆ ಬಿನ್ಕೋ ವಿಷಾದ ದೂರ ಕರೋ. ಬ್ರಜ ಮೇ ಆಯಕೆ ಉನ್ ಸೋ ಯಾ ಪ್ರಕಾರ ಸೋ ಕಹಿಯೋ, ಕಹ ದಿಯೋ ಊಧೋ ಇತನೀ ಸೀ ಬಾತ್ ಹಮಾರಿ, ಬಾಬಾ ನಂದ ದುಃಖೀ ನಾ ರಹ ಮೇ ರೋವೆ ನ ಮಾತ ಬಿಚಾರಿ, ಸಖಾ ಗೋಪ ಗ್ವಾಲನ್ ಸೋ ಕಹಿಯೋ ಕರೇನ ಸುರತ ಹಮಾರಿ, ಗೈಯಾ ಬಛಡನ್ ಕು ಸಮಝಯ್ಯೋ ಆವೆ ಯಾದ ತುಮಾರಿ, ಥೋಡೆ ದಿನ ಪಾಛೆ ಮೇ ಆಊ ಖಾಊ ದಹಿ ತುಮಾರಿ, ಪ್ರೇಮಿ ಬಾಬಾ ನಂದ ಮೆಹರ್ ಸಬ ಪ್ರೇಮಿ ಸಬ ಬ್ರಜ ನಾರಿ, ಶುದ್ಧ ಪ್ರೇಮ ಭಗತನ್ ಕೋ ಪಾಯೋ ಪ್ರೇಮ ಕರೆ ಗಿರ್ಧಾರಿ, ಕಹ ದಿಯೋ ಉಧೋ ಇತನೀ ಸೀ ಬಾತ್ ಹಮಾರಿ. ಪ್ರಭು ಶ್ರೀಕೃಷ್ಣ ಕಿ ಆಜ್ಞಾ ಔರ್ ಸಂದೇಶ ಕು ಲೇಕೆ ಉದ್ಧವ ಜೀ ಬ್ರಜ ಮೇ ಜಾಯ ಪಧಾರೆ, ಬ್ರಜ ಗೋಪಿ ಬಿನ್ಕೂ ಶ್ರೀ ಕೃಷ್ಣ ಕಿ ವೇಷಭೂಷಾ ಮೇ ದೇಖ ಕೆ ಪಹಚಾನ್ ನಾ ಪಾಯಿ, ಅಪನೋ ಕನುವಾ ಜಾನ್ ಕೆ ದರ್ಶನ್ ಕಿ ಲಾಲಸಾ ಸೋ ದೌರ್ ಪಡೀ ಹೇ ಔರ್ ಆಪಸ್ ಮೇ ಏಕ ದೂಜಿ ಸೋ ಪೂಛನ್ ಲಗಿ ಹೇ. ಮಾತ ಪಿತಾ ಕಿ ಪ್ರೀತ ಅತ ಗೌವನ ಯುತ ಬ್ರಜ ಗೇಹ, ಜತನ ಕಿಯೆ ಬಿಸರೇ ನಹೀ ಬ್ರಜ ಗೋಪೀನ್ ಕೋ ನೇಹ. ಆಪ್ಸಿ ವಾರ್ತಾ ಸೋ ಜಬ ಬ್ರಜ ಗೋಪೀನ್ ಕೂ ಜೇ ನಿಶ್ಚಯ ಹೇ ಗಯೋ ಕೆ ಸ್ವಯಂ ಶ್ರೀಕೃಷ್ಣ ನಹೀ ಆಯೆ, ಬಲ್ಕಿ ಬಿನ್ ಕೋ ಸದೇಶೋ ಲೇಕೆ ಶ್ರೀ ಕೃಷ್ಣ ಕೆ ಪರಮ ಸಖಾ ಉದ್ಧವ ಜಿ ಪಧಾರೇ ಹೀ. ತಬ ತೋ ಶೀಘ್ರ ಬ್ರಜ ಗೋಪಿ ಉದಾಸ ಹೇ ಗಯಿ ಹೇ, ಮಾತ ಪಿತಾ ಕಿ ಕ್ಯಾ ಕಮಿ ಆತಿ ಉನ್ಕೋ ಯಾದ, ಯಶ ಮತ ಧೀರಜ ನಾ ಧರೆ ಕರ್ತಿ ಘೋರ ವಿಷಾದ. ಬ್ರಜ ಗೋಪೀನ್ ನೇ ಬಿನ್ಕು ಸುಂದರ ಆಸನ ಪೇ ಏಕಾಂತ ಮೇ ಬೈಠಾಯೆ ಕೆ ವಿನಯ ಪೂರ್ವಕ ಕಹವೆ ಲಗಿ ಹೇ, ವೈಸೆ ತೋ ಹಮಾರೇ ಪ್ಯಾರೇ ಕನ್ಹಯ್ಯಾ ನೇ ಆಪ್ಕೂ ಆನಂದ ಸಂದೇಶ ಸುನಾಯವೆ ಕೆ ತಾಯಿ ಬ್ರಜ ಮೇ ಭೇಜೋ ಹೇ, ಪರಂತು ಹಮ ಜಾನೆ ಹೇ ಸ್ವಾರ್ಥ ಲಾಗ ಕರೆ ಸಬ ಪ್ರೀತಿ, ಸುರ ನರ ಮುನ ಸಬ ಕೀ ಯಹ ರೀತಿ, ಫೂಲ್ ಪೇ ಭಮರಾ ಕೋ ಪ್ರೇಮ ಗಂಧ ಔರ್ ಪರಾಗ ಪಾಯವೆ ಕೆ ತಾಯಿ ಹೋಯ ಹೇ, ಶಿಷ್ಯ ಹೂ ಗುರುಕುಲ್ ಕು ಪಢಾಯಿ ಪೂರಣ ಹೇವೆ ಪೇ ತ್ಯಾಗ ದೇ ಮೇ ಹೇ, ಫಲ ಖಾಯಕೆ ಪಕ್ಷಿ ವೃಕ್ಷನ್ ಕು ಛೋಡ ಕೆ ಉಡಜಾ ಮೇ ಹೇ, ಭೂಖೆ ಅತಿಥಿ ಭೂಜನ್ ಕು ಪಾಯಕೆ ಗಂದೆ ಬರ್ತನ್ ಪಡೆ ಛೋಡ ಜಾ ಮೇ ಹೇ, ಐಸೆ ಹೀ ಪ್ರೇಮ ಕೋ ನಾಟಕ ಕರ್ವೆ ಬಾರೇ ಪುರುಷ ನಾರಿ ಇನ್ಕು ಛೋಡ ಜಾ ಮೇ ಹೇ, ತಂ ಪ್ರಸ್ತ್ರೇಯಣಾವನತಾ ಸುಸಂಸ್ಕೃತ ಸಬ್ರೀಢಾಸೇಕ್ಷಣ ಸುನೃತಾದಿಭಿ ರಹಸ್ಯ ಪ್ರಚ್ಛನ್ನು ಪವಿಷ್ಟಮಾಸನೆ ವಿಜ್ಞಾಯ ಸಂದೇಶಂ ಹರಂ ರಮಾಪತೆ. ಪಾಂಚ ತತ್ವ ದಶ ಇಂದ್ರಿಯಾಂ ಹೇ ಸರ್ವತ್ರ ಸಮಾನ್, ದೇಹ ಸದಾ ಅಜ್ಞಾನ ಹೇ ದೇಹಿ ಜಿಸ್ಮೇ ಜ್ಞಾನ್. ಉದ್ಧವ ಜೀ ಬ್ರಜ ಗೋಪೀನ್ ಕೂ ಅಧ್ಯಾತ್ಮ ಕೆ ಮಾರ್ಗ ಕೋ ಜ್ಞಾನ ಸುನಾಯಕೆ ಸಂತುಷ್ಟ ಕರ್ನೋ ಚಾಯ ರೇ ಹೇ ಔರ್ ಬತಾಯ ರೇ ಹೇ, ದಶ ಪಂಚ ಮಧ್ಯ ಚೈತನ್ಯ ಏಕ ಜಿಸ್ಕಾ ಪ್ರಕಾಶ ಸಾರೋ ಮೇ ಹೇ, ಜೈಸೆ ದಿನಕರ ಕಾ ಗುಪ್ತ ತೇಜ ಚಂದ್ರಮಾ ಔರ್ ತಾರೋ ಮೇ ಹೇ.